ಆಕಾಶವಾಣಿ ಇಂಫಾಲ್ ನಿಂಗ್ಥೋ ಖೊಂಗ್ಜಮ್ ಸುನಿನ ಪಾವು ಪಾಜರಿ. ಅಹಾನ್ಬದ ಮರುಓಯ್ಬ ಪಾವು ಸೆಕ್ಯೂರಿಟಿ ಫೋರ್ಸ್ನ ರಾಜ್ಯಸಿದ ತೊಂಗಾನ್ ತೊಂಗಾನ್ಬ ಮಫಮ್ಸಿಂಗ್ದ ಥೀಬು ಹುಮುಗಿ ಥಬಕ್ ಸಥಬದ ದ್ರಗ್ ಯಾವ್ನ ಯಾಮ್ಲಬ ಕುಸು ಕುಲಾಯ್ಸಿಂಗ್ ಫಗಲೆ. ಲೌ ಸುಂಗು ವಿಭಾಗಿ ಡೈರೆಕ್ಟರ್ ಪೀಟರ್ ಸಲಾಮ್ನ ಹೈರಿ ಖೇತ್ ಬಚಾವ್ ಅಭಿಯಾನ್ಗಿ ಮಖಾದ ವಿಭಾಗ ಅಸಿನ ಬಯೋ ಫರ್ಟಿಲೈಜರ್ ಸಜಿನಬಗಿ ಮತಾಂಗ್ದ ಫಾರ್ಮರ್ಸ್ ಫೀಲ್ ಲೆವೆಲ್ ಡೆಮೊನ್ಸ್ಟ್ರೇಷನ್ಗಿ ಥೌರಮ್ಸಿಂಗ್ ಪಾಯ್ಕತ್ಲಿ ಅಮಸೊಂಗ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗಿ ನುಮಿಟ್ ನಿನಿಗಿ ಕೊಂಗ್ಚಟ್ಟ ಆಂಧ್ರಪ್ರದೇಶದಂಗಸಿ ಚಲಗನೆ. ಸೆಕ್ಯೂರಿಟಿ ಫೋರ್ಸ್ನ ರಾಜ್ಯ ಅಸಿಗೆ ತೊಂಗಾನ್ ತೊಂಗಾನ್ ಮಫಮ್ಸಿಂಗ್ದ ಥೀಬು ಹುಮುಗಿ ಥಬಕ್ ಸಥಬದ ದ್ರಗ್ ಯಾವ್ನ ಯಾಮ್ಲಬ ಕುಸು ಕುಲಾಯ್ಸಿಂಗ್ ಫಗತ್ಕ್ರೆ. ಮಣಿಪುರ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಪಾವುನ ಹಾಯ್ ಸೇನಾಪತಿ ಜಿಲ್ಲಾಗಿ ತಿ ಕುಲೆನ್ ನಕಾ ಚೆಕ್ ಪಾಯಿಂಟ್ ಸೆಕ್ಯೂರಿಟಿ ಫೋರ್ಸ್ನ ತತಾ ಯೋಧ ಅಮದಗಿ ಮಿಯೋಯ್ ಅನಿ ಬ್ರೌನ್ ಸುಗರ್ಗ ಕೊನನ ಫಾರೆ. ಫಾರಬ ಮಿಯೋಯ್ ಎದ್ದು ಕಾಂಗ್ಪೋಕ್ಪಿ ಜಿಲ್ಲಾದಗಿನಿ. ಮಫಮ್ ಅದುದಗಿ ಸೆಕ್ಯೂರಿಟಿ ಫೋರ್ಸ್ನ ತತಾ ಯೋಧ ಅದುಬು ಥರೋಕಿಬ ಡ್ರೈವರ್ ಅಮದಿ ಮಾಕ ಲಾಕ್ಮಿನಬ ಮಿಯೋಯ್ ಅಮದಗಿ ಬ್ರೌನ್ ಸುಗರ್ ಒಯ್ಗಂಡಿ ಚಿಂಗ್ನಬ ಗ್ರಾಮ್ ಸಂಗಾರೋಮ್ ಹೇನ್ಬ ತತಾ ಯೋಧ ಅದು ಯಾವ್ನ ಸೇಲ್ ಒಯ್ನ ಲುಪಾ ಲಿಸಿಂಗ್ ಮಂಗಾ ಫಾಕಿ. ಬಿಷ್ಣುಪುರ್ ಜಿಲ್ಲಾಗಿ ಲೋಕ್ತಾಕ್ ಪಾಟ್ ಮನಾಕ್ ನಕ್ನ ಲೈಬ ಫುಬಾಲ ಪಾತೋನ್ ಮಯಾದಗಿ ಕುಸು ಕುಲಾಯ್ ಕಯಾ ಫಾರೆ. ಮಫಮ್ ಅದುದಗಿ ಸೆಕ್ಯೂರಿಟಿ ಫೋರ್ಸ್ನ ಆರ್ಪಿಜಿ ಲಾಂಚರ್ ಅಮ ಹ್ಯಾಂಡ್ ಗ್ರೆನೇಡ್ ಅನಿ, ಲೆಥೋಡ್ ಬಾಂಬ್ ಅನಿ, ಆರ್ಪಿಜಿ ಗ್ರೆನೇಡ್ ಅನಿ, ಅರ್ಟಿಲರಿ ಸೇಲ್ ಅಮ, ಟ್ಯೂಬ್ ಲಾಂಚರ್ ಅಹುಮ್, ಮೆಗ್ಜಿನ್ಗ ಲೋಯ್ನ ಪಾಯಿಂಟ್ ಥ್ರೀ ಟೂ ಪಿಸ್ತೋಲ್ ಅಮ, ತೊಂಗಾನ್ ತೊಂಗಾನ್ಬ ಕ್ಯಾಲಿಬರ್ಗಿ ಮರು ತರ ಮಂಗ, ಡೆಟೋನೇಟರ್ ಅಮ ಪಾಯಿಂಟ್ ಥ್ರೀ ಟೂ ಪಿಸ್ತೋಲ್ ಅಮ, ತೊಂಗಾನ್ ತೊಂಗಾನ್ಬ ಕ್ಯಾಲಿಬರ್ಗಿ ಮರು ತರ ಮಂಗ, ಪಾಯಿಂಟ್ ಥ್ರೀ ಜೀರೋ ಥ್ರೀ ಎಲ್ ಎಂ ಜಿ ಮೆಗ್ಜಿನ್ ಅಮ, ಎಸ್ ಎಲ್ ಆರ್ ಅಮ ಯಾವ್ನ ಅತೈ ಪೊಲಂ ಕಯಾಸು ಫಗತ್ಕೆ. ಜಿರಿಬಾಮ್ ಜಿಲ್ಲಾಗಿ ಚಂಪಾನಗರ್ಗಿ ಉಮಂಗ್ ಮಯಾದಗಿ ಮಣಿಪುರ್ ಪೊಲೀಸ್ನ ತೊಂಗಾನ್ ತೊಂಗಾನ್ಬ ಕ್ಯಾಲಿಬರ್ಸಿಂಗ್ಗೆ ಕಾಪ ಯಾರಿಬ ಮರು ಚಾತುರ್ ಕುನ್ಮಂಗ, ಎಸ್ ಎಲ್ ಆರ್ ತರುಕ್, ಎ ಕೆ ರೈಫಲ್ ಅಮ ಅಮಸುಂಗ್ ಮೆಗ್ಜಿನ್ ಮಂಗ ಫಾಕೆ. ಅಮರೊಂದ ಮಣಿಪುರ್ಗೆ ಡಿಜಿಪಿ ಮುಖೇಶ್ ಸಿಂಗ್ನ ಲೋ ಅಂಡ್ ಆರ್ಡರ್ಗಿ ಎ ಡಿಜಿಗ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಆಫೀಸರ್ಸಿಂಗ್ ಅಮಸುಂಗ್ ಸ್ಪೆಷಲ್ ಕಮಾಂಡೋ ಯೂನಿಟ್ಸಿಂಗ್ಗೆ ಕಮಾಂಡರ್ಸಿಂಗ್ ಉನ್ನಕ್ರೆ ಉನಬದುದ ರಾಜ್ಯ ಅಸಿದ ಹೌಸಿ ಒದಗಲಿಬ ಸೆಕ್ಯೂರಿಟಿಗೆ ಫಿವಂಸಿಂಗ್ ಮತಾಂಗ್ದ ಕುಮ್ನ ಖನಕಿ. ಮಿಫಮ್ ಅದುದ ಸೆಕ್ಯೂರಿಟಿ ಫೋರ್ಸ್ನ ಆಯ್ನ ಅಮಸುಂಗ್ ಶಾಂತಿ ರಕ್ಷಾಗಿ ಫಿವಂ ಗಾಕ್ ಸೇನಬಗಿದಮಕ್ ಸೇಮ್ ಸಾರಿಬಸಿಂಗ್ ನಿಯೋಮ್ ತುಂಬ ಮಥೌ ಪಾಂಗ್ತೋಕ್ನಬಗಿ ಮತಾಂಗ್ದ ವಫಂ ಕಯಾ ಖನಕಿ. ಡಿಜಿಪಿ ಮುಖೇಶ್ ಸಿಂಗ್ ನಂಗರಾಂಗ್ ಕಕ್ಚಿಂಗ್ ಜಿಲ್ಲಾದ ಲೈಬ ನಿಪಾನ್ ಸುಬಾ ಎ ಆರ್ ಬಿಗೆ ಲೈಕುಂಡ ಲೈಬ ಹೆಡ್ ಕ್ವಾರ್ಟರ್ ಅಮಸುಂಗ್ ಚಾಂಡೆಲ್ ಜಿಲ್ಲಾದ ಚಟ್ಟುನ ಹೌಸಿ ಹೌಸಿ ಓಯ್ಬ ಮಫಮದಗಿ ಫಿವಂಗಿ ಮತಾಂಗ್ದ ಯೆಂಗ್ಸಿನ್ಕ್ರೆ. ಕೊಂಗ್ಸಂಗಸಿದ ಕೊಂಗ್ಸದ ಸಿದ ಲೋ ಅಂಡ್ ಆರ್ಡರ್ಗಿ ಎ ಡಿಜಿಪಿ ಸು ಲೋಯ್ನಕೆ. ಕಕ್ಚಿಂಗ್ ಜಿಲ್ಲಾದ ಡಿಜಿಪಿನ ಕುದೊಂಗ್ಚಿನಿಂಗ ಆಯ್ಬ ಮಫಮ್ಸಿಂಗ್ದ ಹೌಸಿ ಹೌಸಿ ಲೌ ಚುಂಗಿ ಥಬಕ್ ಚತ್ತರಿಬ ಅದುದ ಥೋನಿಂಗ್ದಬ ಥೌದೋಕ್ಸಿಂಗ್ ಥೋಕ್ತನಬ ಅಕನ್ಬ ಸೆಕ್ಸುಲ್ ಥೌರಾಂಗ್ ಲಖನ್ನಬ ಡಿಜಿಪಿನ ಹಾಯ್ಕೆ. ರಾಜ್ಯಗೆ ಪೊಲೀಸ್ ಸಿ ಎ ಪಿ ಎಫ್ ಎಸ್ ಅಮಸುಂಗ್ ಸೆಂಟ್ರಲ್ ಏಜೆನ್ಸಿಗ ಉನರದುನ ಡಿಜಿಪಿನ ಹಾಯ್ ಆಯನ್ಗೆ ವಾಂಗದ ಕುಸುಕುಲಾಯ್ ಪಾಯಿರಬಸಿಂಗ್ ಅಥವಾ ಮತಂದ ಲೊಕ್ಕನಬ ಹೊನ್ನಬ ಡ್ರಗ್ ಅಲೋನ್ಬಸಿಂಗ್ ಥಿದೋಕ್ತುನ ಫಗತ್ನಬ ಆಯನ್ಗೆ ವಾಂಗದ ಥಬಕ್ ತೊಗ ಮಿಯೋಯ್ಸಿಂಗ್ಗೆ ಮಥಕ್ತ ಥಿಜಿನ್ ಹುಂಜಿನ್ನಬ ವಾಪಮ್ಸಿಂಗ್ ಪನ್ಕಿ. ಕಕ್ಚಿಂಗ್ ಡಿಸ್ಟ್ರಿಕ್ಟ್ ಪೊಲೀಸ್ನ ಸೈಕಲ್ದ ಪೆಟ್ರೋಲಿಂಗ್ ಚಾಲಿಬ ಅದುಬು ಡಿಜಿಪಿನ ಥಗಡ್ಬ ಫೊಂಗ್ದೋಕಿ. ಲೈಕುಂದಲೇಬ ನಿಪಾನ್ ಸುಬ್ಬ ಎಂ ಆರ್ಗಿ ಹೆಡ್ ಕ್ವಾರ್ಟರ್ಸ್ ಡಿಜಿಪಿನ ಮಫಮ್ ಅದುದ ಮಥೌ ತೋರಿಬ ಮಿಯೋಯ್ಸಿಂಗ್ದ ಆಯ್ನ ಅಮಸುಂಗ್ ಶಾಂತಿ ರಕ್ಷಾಗಿ ಫಿವಂ ಗಾಕ್ನಬ ಪೌತಾಕ್ ಪಿಕ್ಕಿ. ಥಬಕ್ ಕುದಿಮಕ್ ಇಂಗ ಸಿಂಗ ಶಾಂತಿ ಒಯ್ನ ಪಾಂಗ್ತೋಕ್ನಬಸು ಹಾಯ್ಕಿ. ಸಾಂದೇಲ್ ಜಿಲ್ಲಾಗಿ ಕೊಂಗ್ಚಟ್ಟ ಡಿಜಿಪಿನ ಸಾಂದೇಲ್ ಎಸ್ ಪಿಗಿ ನೌನ ಸೆಮ್ಜಿನ್ಬ ಕಾನ್ಫರೆನ್ಸ್ ಹಾಲ್ ಅಮ ಅಮಸುಂಗ್ ನೌನ ಸೆಮ್ಗತ್ಲಿಬ ಸೈಬರ್ ಸೆಲ್ ಸಂಗಾಕಿ. ಸೈಬರ್ ಸೆಲ್ ಅಸಿ ಸೈಬರ್ ಕ್ರೈಮ್ಗೆ ಮತಾಂಗ್ದ ಥಿಜಿನ್ ಹುಂಜಿನ್ಬದ ಹೇನ ಸಫಲಗನೆ. ಸರಿ ಮುಖೇಶ್ನ ಸಾಂದೇ ಡಿಸ್ಟ್ರಿಕ್ಟ್ ಪೊಲೀಸ್ ಸಿವಿಲ್ ಸೊಸೈಟಿ ಆರ್ಗನೈಜೇಷನ್ ಸಿಂಗ್ ಮ್ಯೂಟ್ ಸಿಂಗ್ ಅಮಸುಂಗ್ ಅಸಾಮ್ ರೈಫಲ್ಸ್ಗೆ ಮಿಯೋಯ್ಸಿಂಗ್ ಉನದುನ ವಫಂ ಕಯಾ ಖನಕಿ. ಮಿಪುಂ ಕುದಿಮಂಗ್ನ ರಾಜ್ಯಸ ಶಾಂತಿ ಅಮಸುಂಗ್ ತಂಗ್ದು ಲೈತಾಬ ಪುರಂಗ್ನ ಹೊನ್ನಬದ ಮತೆಯಂಗ್ ಪಾಂಗ್ಬಿನಬಸು ಡಿಜಿಪಿನ ಅಪೀಲ್ ತೌಕಿ. ರಾಜ್ಯ ಸರ್ಕಾರಗೆ ಲೌ ಶಿಂಗು ವಿಭಾಗ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಲೌ ಪಠಾಪ್ ಮಾಯ್ ಪಾಂಗ್ನ ಪಾಯ್ಕನಬಗಿ ಕೊಂಗ್ತಾಂಗಿ ಮನುಂಗ್ ಚನ್ನ ಲೌಮಿಸಿಂಗ್ದ ಬಯೋ ಫರ್ಟಿಲೈಜರ್ ಫಂಗನಬ ಅಮಸುಂಗ್ ಸಜಿನಬ ಥೌರಾಂಗ್ಸಿಂಗ್ ಪಾಯ್ಕಲಕ್ಕೆ. ಕೊಂಗ್ತಾಂಗ್ ಅಸಿಗ ಮರಿ ಲೈನ ರಾಜ್ಯಗೆ ಲೌ